ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ, ವಾಣಿಜ್ಯೋದ್ಯೋಗ ಮಂತ್ರಿ ಪಿಯೂಷ್ ಗೋಯಲ, ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶಕ ಅಜಿತ್ ಡೋಭಾಲ, ಪ್ರಧಾನ ವೈಜ್ಞಾನಿಕ ಪರಾಮರ್ಶಕ ಅಜಯ್ ಕುಮಾರ್ ಸೂದ, ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣಮೂರ್ತಿ, ಅನೇಕೇ ವ್ಯಾಪಾರ ಪ್ರಮುಖಾಃ ಚ ಉಪಸ್ಥಿತಾಃ ಆಸನ್. ದಿನಾನಂತರಂ ಪ್ರಧಾನಮಂತ್ರಿ ಮೋದಿ, ರಾಷ್ಟ್ರಪತಿ ಮ್ಯಾಕ್ರೋಂ ಚ ಭಾರತ ಫ್ರಾನ್ಸ್ ವಿಶೇಷ ವೈಶ್ವಿಕ ಸಾಮರಿಕ ಸಹಭಾಗಿತ್ವಸ್ಯ ಪ್ರಗತಿಂ ಸಮೀಕ್ಷಿತುಂ ಪ್ರಮುಖ ಕ್ಷೇತ್ರೀಯ ವೈಶ್ವಿಕ ವಿಷಯಾನ್ ಚರ್ಚಯಿತುಂಚ ದ್ವಿಪಾಕ್ಷಿಕಂ ವಾರ್ತಾಲಾಪಂ ಕರಿಷ್ಯತಃ. ಆಯುಷ ಮಂತ್ರಾಲಯೇನ ಅದ್ಯ ನೂತನಃ ಗಿನಿಜ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಇತಿ ವಿಶ್ವ ಅಭಿಲೇಖಃ ನಿರ್ಮಿತಃ. ಯೂಟ್ಯೂಬ್ ಲೈವ್ ಸ್ಟ್ರೀಮ್ ಅರ್ಥಾತ್ ಪ್ರತ್ಯಕ್ಷ ಪ್ರಸಾರಿತ ಯೋಗ ಸತ್ರೇ ಸರ್ವಾಧಿಕ ದರ್ಶಕಾಣಾಂ ಸಹಭಾಗಿತಾಯೈ ಆಯುಷ ಮಂತ್ರಾಲಯೇನ ಮೊರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥಾನಸ್ಯ ಹಾವ್ವಿಲ್ಡ್ ಸಂಸ್ಥಾಯಾಶ್ಚ ಸಹಯೋಗೇನ ಅದ್ಯ ಅಂತಾರಾಷ್ಟ್ರೀಯ ಯೋಗ ದಿವಸಸ್ಯ ಷಡ್ವಿಂಶತಿ ಉತ್ತರ ದ್ವಿಸಹಸ್ರತಮ ವರ್ಷಸ್ಯ ಉತ್ಸವಾನಾಂ ಭಾಗರೂಪೇಣ ವೈಶ್ವಿಕಂ ಆನ್ಲೈನ್ ಆಭಾಸೀಯಂ ಯೋಗಸತ್ರಂ ಆಯೋಜಿತಂ. ಅಸ್ಮಿನ್ ವೈಶ್ವಿಕ ಆನ್ಲೈನ್ ಯೋಗಸತ್ರೆ ಆಯುಷ ಮಂತ್ರಾಲಯ ಪಂಚತ್ರಿಂಶತ್ ಸಹಸ್ರಾಧಿಕ ಚತುರ್ಲಕ್ಷಾಣಾಂ ಸತ್ಯಾಪಿತ ದರ್ಶಕಾಣಾಂ ಅಭಿಲೇಖಂ ಸ್ಥಾಪಿತವಾನ್. ಪ್ರಿಯಾಃ ಶ್ರೋತಾರಃ, ಸಂಸ್ಕೃತವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಕಾರ್ಯಕ್ರಮೋಯಂ ಆಕಾಶವಾಣ್ಯಾಃ ಅಂತರ್ಜಾಲಪಟಲೇ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ AIR ಚಲದೂರಭಾಷೀಯತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಕೇಂದ್ರೀಯ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅದ್ಯ ಬೆಂಗಳೂರುನಗರೆ ವಿಕಸಿತ ಭಾರತ ಸಂಕಲ್ಪ ಸಮಾವೇಶಂ ಸಂಬೋಧಯಂತಿ ಅವದತ್ ಯತ್ ಕರ್ನಾಟಕ ರಾಜ್ಯಂ UPA ಶಾಸನಕಾಲಸ್ಯ ಅಪೇಕ್ಷೆಯ ಪಂಚಗುಣಿತಂ ಅಧಿಕಂ ಕೇಂದ್ರೀಯ ಕರ ವಿಭಾಜನಂ ಅವಾಪ್ತವತ್. ವಿತ್ತ ಮಂತ್ರಿ ಅವದತ್ ಯತ್ ಕರ ವಿಭಾಜನಸ್ಯ ಮಾಧ್ಯಮೇನ ರಾಜ್ಯಾಯ ಚತುರ್ಲಕ್ಷ ಕೋಟಿ ರೂಪ್ಯಕಾಣಿ ಪ್ರಾಪ್ತಾನಿ. ರಾಷ್ಟ್ರೀಯ ರಾಜಮಾರ್ಗ ನಿರ್ಮಾಣಾಯ ರೇಲ್ ಸಂರಚನಾ ವಿಕಾಸಾಯ ಬೆಂಗಳೂರು ಚೆನ್ನೈ ಔದ್ಯೋಗಿಕ ಸಂಪಥ ಪರಿಯೋಜನಾಯೈ ಪುನರ್ನವೀಕರಣಾಯ ಊರ್ಜಾ ಪರಿಯೋಜನಾಯೈ ಕೇಂದ್ರೀಯ ಸಹಾಯತಾ ಪ್ರದತ್ತ ಇತಿ ತಯಾ ಉಕ್ತಂ. ಕೇಂದ್ರೀಯ ಶ್ರಮ ಆಜೀವಿಕಾ ರಾಜ್ಯಮಂತ್ರಿ ಶೋಭಾ ಕರಂದಲಾಜೆ ವರ್ಯ ಅವದತ್ ಯತ್ ಪ್ರಧಾನಮಂತ್ರಿಣ ನರೇಂದ್ರ ಮೋದಿನ ವಿಕಸಿತ ಭಾರತಸ್ಯ ಲಕ್ಷ್ಯಂ ಪ್ರತಿ ದೇಶ ಅಗ್ರೆ ಸಾರಿತಃ. ಆಂಧ್ರಪ್ರದೇಶಸ್ಯ ತಿರುಮಲ ಶ್ರೀ ವೆಂಕಟೇಶ್ವರ ಮಂದಿರೆ ದರ್ಶನಾನಂತರಂ ಸಾ ಅವದತ್ ಯತ್ ಏಷಾ ಯಾತ್ರಾ ಪ್ರಧಾನಮಂತ್ರಿಣ ನರೇಂದ್ರ ಮೋದಿನ ದ್ವಾದಶ ವರ್ಷೀಯ ಕಾರ್ಯಕಾಲ ಪೂರ್ಣತಾಯಾಃ ತಥಾ ಚ ದೇಶಸ್ಯ ದೀರ್ಘಕಾಲಂ ನಿರಂತರಂ ಸೇವಮಾನಸ್ಯ ಪ್ರಧಾನಮಂತ್ರಿಣ ಸ್ಮರಣಾರ್ಥಂ ಕೃತಾಸ್ತೀತಿ. ಮಧ್ಯಪ್ರದೇಶಸ್ಯ ಮುಖ್ಯಮಂತ್ರಿ ಮೋಹನ್ ಯಾದವ ಅದ್ಯ ಸಾಗರಮಂಡಲೆ ರಾಜ್ಯಸ್ತರೀಯ ಕಾರ್ಯಕ್ರಮೆ ಲಾಡ್ಲಿ ಬಹನಾ ಇತಿ ಯೋಜನಾಯಾಃ ಸಪ್ತತ್ರಿಂಶತ್ತಮ ಸಹಯೋಗಾಂಶಸ್ಯ ವಿತರಣಂ ಕೃತವಾನ್. ಸಂಪೂರ್ಣೆ ರಾಜ್ಯೆ ಸಪಾದೈಕ ಕೋಟ್ಯಧಿಕಾನಾಂ ಮಹಿಳಾ ಲಾಭಾರ್ಥೀನಾಂ ವಿತ್ತಕೋಶೇಷು ಪ್ರತ್ಯಕ್ಷತಯಾ ಪಂಚತ್ರಿಂಶತ್ ಅಧಿಕ ಅಷ್ಟಾದಶ ಶತ ಕೋಟ್ಯಧಿಕ ರೂಪ್ಯಕಾಣಿ ಪ್ರೇಷಿತಾನಿ. ಕೇಂದ್ರೀಯ ಸ್ವಾಸ್ಥ್ಯ ಮಂತ್ರಿ ಜಗತ್ ಪ್ರಕಾಶ್ ನಡ್ಡಾ ವಿಶ್ವ ರಕ್ತದಾತ್ರಿ ದಿವಸಸ್ಯ ಅವಸರೆ ಜನಾನಾಂ ಸ್ವೈಕ್ಷಿಕ ರಕ್ತದಾನಾಯ ಆಹ್ವಾನಂ ಕೃತವಾನ್. ಸಾಮಾಜಿಕ ಅಂತರ್ಜಾಲ ಮಾಧ್ಯಮೇನ ಪ್ರಸಾರಿತೆ ಸಂದೇಶೆ ತೇನ ಉಕ್ತಂ ಯತ್ ರಕ್ತದಾನಂ ಕಸ್ಯಚಿತ್ ವ್ಯಕ್ತೇಃ ಜೀವನ ರಕ್ಷಣಸ್ಯ ತಥಾ ನೂತನ ಜೀವನ ಪ್ರದಾನಸ್ಯ ಸರ್ವಾಧಿಕಂ ಪ್ರಭಾವಿ ಪಾವನಂಚ ಮಾಧ್ಯಮಂ ಅಸ್ತಿತಿ. ಒಮಾನ್ ದೇಶೆ ಭಾರತೀಯ ದೂತಾವಾಸ ಅವದತ್ ಯತ್ ಪ್ರಾಯಃ ಚತುರ್ದಶ ಭಾರತೀಯಾನ್ ವಹತ್ ಭಾರತೀಯ ಧ್ವಜಾರೋಹಿತಂ ಯಾಂತ್ರಿಕ ನೌಕಾಯಾನಂ ವಿರಾಟ್ ಒನ್ ಇತ್ಯಸ್ಮೈ ಒಮಾನ್ ದೇಶಸ್ಯ ತಟೆ ಯಂತ್ರಸ್ಯ ವಿಫಲತಾಯಾಃ ಅನುಭವಃ ಅಭವದಿತಿ. ಸಾಮಾಜಿಕ ಪ್ರಸಾರ ಮಾಧ್ಯಮೆ ದೂತಾವಾಸ ಸೂಚಿತವಾನ್ ಯತ್ ಸಂಪ್ರತಿ ಒಮಾನ್ ಅಧಿಕಾರಿಣಾಂ ಸಮನ್ವಯ ಸಮೀಪಸ್ಥೈಃ ನೌಕಾಯಾನೈಃ ಉದ್ಧಾರ ಕಾರ್ಯಂ ಪ್ರಚಲತೀತಿ. ಅಂತ್ಯ ಕ್ರೀಡಾವಾರ್ತಾಸು. ಆಸ್ಟ್ರೇಲಿಯಾ ದೇಶ ಸ್ವಸ್ಯ ಫಿಫಾ ವಿಶ್ವಕಪ್ 2026 ಇತ್ಯಭಿಯಾನಸ್ಯ ಆರಂಭಂ ಸಾಫಲ್ಯೇನ ಸಮಾರಭತ್. ಸ್ವಸ್ಯ ಗ್ರೂಪ್ ಡಿ ಇತ್ಯಸ್ಯ ಆರಂಭೆ ತುರ್ಕಿಯೇ ಇತ್ಯೇನಂ ದೇಶಂ ದ್ವಿಶೂನ್ಯಾಂಕಂತರಾಲೈಃ ಪರಾಜಯತ್. ಹ್ಯಃ ಸ್ಕಾಟ್ಲೆಂಡ್ ದೇಶ ಮ್ಯಾಸಚುಸೆಟ್ಸ್ ನಗರೆ ಗ್ರೂಪ್ ಸಿ ಇತ್ಯಸ್ಯ ಆರಂಭೆ ಹ್ಯಾತಿ ದೇಶಸ್ಯ ಉಪರಿ ಶೂನ್ಯಸ್ಯ ಉತ್ತರೆ ಏಕಾಂಕೇನ ಕಠಿಣ ಸಂಘರ್ಷೆ ವಿಜಯಂ ಪ್ರಾಪ್ಯ ಗ್ರೂಪ್ ಸಿ ಮಧ್ಯೆ ಅಗ್ರಸ್ಥಾನಂ ಪ್ರಾಪ್ನೋತ್. ತಸ್ಮಿನ್ನೇವ ಸಮೂಹೆ ಅನ್ಯತ್ರ ಪಂಚವಾರಕ ವಿಜೇತ್ತ ಬ್ರಾಜಿಲ ದೇಶ ನ್ಯೂಜರ್ಸಿ ನಗರೆ ಮೊರಕ್ಕೋ ದೇಶೇನ ಸಹ ಏಕೈಕಾಂಕಾಭ್ಯಾಂ ಸಮಾಂಕೀಯ ಸ್ಥಾನಂ ಅವಾಪ್ನೋತ್. ಕ್ರಿಕೆಟ್ ಕ್ರೀಡಾಯಾಂ ಭಾರತಂ ಅದ್ಯ ವರ್ಮಿಂಗ್ಹಮ್ ನಗರಸ್ಯ ಎಜ್ವಾಸ್ಟನ್ ನಗರೆ ಗ್ರೂಪ್ ಎ ಕ್ರೀಡಾಯಾಂ
चिरप्रतिद्वन्दिना पाकिस्तानेन सह स्वस्य आईसीसी महिला टी ट्वेंटी विश्वकप इति अभियानस्य आरम्भं करिष्यति। क्रीडा सायं सप्तवादनतः आरप्स्यते। महिला टी ट्वेंटी अन्ताराष्ट्रिय क्रीडायां भारतस्य आधिपत्य